ನಿಮ್ಮ ಪನಿ ಸಗರಿತ ಸರಿ ಮಗರಿದ ನಿಧನಿ ನಿ ಬಾಬಾಪ ಸನಿ ಪತಾದಿ ಸರಿ ಮಗರಿದ ಪದ ನಿಧನಿ ಬಾಬಾಪ ನಿ ಸಗರಿತ ರಿಗರಿಗ ದಾರಿ ನಿ ದರಿ ಸರಿ ಪುಗ ಇಬ್ಬ ಮಗರಿಗ ದಾರಿ ನಿ ದನಿತ ಿ ಮಗ ಸರಿ ನಿಧರಿ ಮಾಪದ ಅವರಿ ಗರಿದಿ ಗರಿದಿ ಗರಿದಿ ಗರಿದಿ ದನಿದ ಗಟ್ಟಿ ದನಿ ಬಮ ಬಮ ಬರಿದ ಸರಿ ಗರಿ ದನಿ ದನಿ ಬಮ ಬರಿದ ಇದಗ ಸಗ ಸಗ ಮಗಮ ಗರಿದ ನಿಧನಿದ